ಅಷ್ಟಪದಿ ಸಾಂತ ಸಂಘ ಅಂತರ್ ಪ್ರಭು ಡೀಠಾ ನಾಂ ಪ್ರಭು ಗಾಲಾ ಗಾ ಮೀಠಾ ಸಗಲ ಸಮಗ್ರಿ ಏಕಸಗಾಡ ಮಾಹೇ ಅನಕನಾಂಗ ನಾನಾ ದೃಷ್ಟಾ ಹೇ ನಾಂ ನಿದ ಅಮೃತ ಪ್ರಭು ಗಾ ನಾಮ ದೇಹಿ ಮ ಇಸ್ಕಾ ವಿಶ್ರಾಮ ಸುನ್ ಸಮಾಧ ಅನತ ನಾದ ಗಹನಾ ಜಾಯ್ಯಾ ಚರ್ಜ ಬಿಸ್ಮಾದ ತೇನ ದೇಖ್ಯಾ ಸ್ಯಾ ವಿಖಾಯ ನಾಂತ ಜನ ಸೋಜಿ ಪಾಯ ಸ್ವಂತರ ಸೋ ಬಾರ ಅನಂತ ಕಡ್ಗಡ ಬ್ಯಾ ರಹ್ಯಾ ಭಗವಂತ ತರಣಮಯಾ ಗಾಶ ಭಯಾಲ್ ಸರ್ವಲೋಕ ಪೂರ್ಣ ಪ್ರತಪಾಲ ಬಂತಿನ ಪರ್ಬತ ಹೈ ಪಾರ ಬ್ರಹ್ಮ ಜಯಸಿಯಾ ಗಾ ತೈಸಾ ಕರ್ಮ ಪೌಣ ಪಾಣಿ ಬ ಸಂತರ ಮಾಹೇ ಚಾರ ಗುಣ ದಸೇ ಸಮಾಹೇ ದಸೇ ಭಿನ್ನ

ಸುಖರುಖೆ ನಮೋ ಸೌಖ ಸುಖೆ ನಮೋ ಸರ್ವರೋಗೇ ನಮೋ ಸರ್ವಪುಹ್ಗೇ ನಮೋ ಸರ್ವಜೀತಂ ನಮೋ ಸರ್ವಪೀತಂ ನಮೋ ಸರ್ವಜ್ಞಾನಂ ನಮೋ ಪರಮತಾನಂ ನಮೋ ಸರ್ವಮಂತ್ರಂ ನಮೋ ಸರ್ವಜಂತ್ರಂ ನಮೋ ಸರ್ವದೃಶ್ಯಂ.